ಸಂದರ್ಶಿಸಿ ಅದಕ್ಕೆ ಬೇಕಾದ ಜೈನಕ್ಕೆ ಸ್ಥಳ ತೋರಿಸ್ತಾರೆ. ಸ್ಥಳ ಆಗಬೇಕು ಅವನಿಗೆ ಪೂರ ತಿಳಿಸೋದ್ರೆ ತುಂಬ ಕಾಳಜಿ ತಿಂತ.